ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ ಜಗಳ